ಕನ ಸಂಡೇ ಸ್ಪೆಷಲ್ ಪ್ರೋಗ್ರಾಮ್ ಇಸ್ನ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ರೌಡಿಜಿ ಬಿಲ್ಕುಲ್ ದವಾನಿ ಟಾಂಗ್ ವಜೀರಿಸ್ತಾನ್ ಜಬರಾ ನಾರಾ

ಒಂದು ಚಿಕ್ಕಂದೇ ಕಮ ವಾದ ಮುತಾಸು ಸರ ಕಡೆವ ಅಗಮು ಪೂರ ಕಳೆಲ ಆಗಿ ಪ್ರೊಡಕ್ಟ್ ಮು ಲಾಂಚ್ ಕಳೆಲ್ ಕಾರ್ಪೆ ಸ್ಟಾರ್ಟ್ ಶೋ ಆಗಿ ಪಾರ ಮೂಲ ಸರ್ ತವರ ಸೀದಲ ದ ಆಗಿ ಪ ರಿಸರ್ಚ್ ಮಾನೆ ಚಿಕ್ಕಂ ದೇ ಮುಂಗ ಟಿಕ್ ಟಾಕ್ ಟೈಮ್ ವಾಗಿ ಸೋ ಖುಬಾರ್ ಹಾಲ್ ಬ್ಯಾ ಹುಮ ಚಿಕ್ಕಂ ದೇ ಮುಂಗ ಆಗ ಪ್ರೊಡಕ್ಟ್ ಲಾಂಚ್ ಕಳೆಲ್ ಇನ್ಶಾಲ್ಲಾ ಇನ್ಶಾಲ್ಲಾ ಪೊ ಆಗಿ ಪ ಪ್ಯಾಕಿಂಗ್ ಬಾಂಧೆ ಚಿಕ್ಕಂ ದೇ ಕಾರ್ ರವಾನ್ ದೇ ಬಸ್ ಆಖರಿ ಮಲ್ ಹಲೋ ಕಿದೆ ಜಮುಂಗ್ ದಗ ಪ್ರೊಡಕ್ಟ್ ಇನ್ಶಾಲ್ಲಾ ಆಗ ಬಸ ತಾಸು ತಫ್ಸೀಲ್ ಕಿ ವಾಯಮ ಖೋಜನ್ ವಾಯಮ ಗವಾನ ಕಿ ಜಮಾ ಆವಾಜ್ ಸು ಕೌರಿ ಟಾಂಗ್ ಕಿ ಜಮಾ ಆವಾಜ್ ಸು ಕೌರಿ ಔರ್ ಮಾ ತೇಟಿಕೊ ಚಿತಗನ್ವೆ ಪ್ರೊಡಕ್ಟ್ ಪ ಜಮುಂಗ್ ಸು ಶೇರ್ ಆರ್ವಾನ್ ವಿ ಸು ಸೀಜ್ ಬರಾರ್ ವಾನ್ ವಿ ಅಗಿ ತಬದ ಇಸ್ನಾ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ದಸರ್ನ ಹುಮ್ ಆಗ ಪ್ರೊಡಕ್ಟ್ ಪ ಗಿಫ್ಟ್ ಕೆ ಮಿಲಾವೇಗಿ ನುರಾಶಿ ಪಸೆ ಪರ್ 333 ಅಸೆ ಪರ್ 335 50 19020 ಪಾಂದೆ ತಾ ಖಬರ ಬನ್ನಿ ಚಿ ಚಿನಂದ ಹಸಾಮು ಇಚಿ ಪ್ರೊಡಕ್ಟ್ ರಾರ್ವಾಂದಿ ಮಾ ತಾಸ್ತವೇಲು ಚಿದ್ರೆ ಸಲೂರ್ ಪ್ರೊಡಕ್ಟ್ ರಾರ್ವಾಂದಿ ಪನೂರ್ ಬಾಂದಿಮ್ ಕಾರ್ ರವಾಂದಿ ಕೊಚುಂಕಿ ಅಗೆ ಕೆ ಬಲೆ ಟೈಮ್ ಲೆಗಿ ನಮುಂಗದ ನೂರು ಪಶಾನ್ ಜಿ ದ ಚಿನೆನ್ ಪ ಸೋಶಿಯಲ್ ಮೀಡಿಯಾ ಬಾಂದಿ ತಾಸು ತೂ ಎಂ ಚಿ ಪ್ರೊಡಕ್ಟ್ ಮುರ ಅರ್ವಾಂದಿ ಅವ್ರ ಬಿ ಅಪ ಸಭಾ ಬಾನಿ ಲಂಚೇವಿ ಟಿಕ್ ಟಾಕ್ ಪ ಸಲೂರ್ ಮೇಷ್ತು ಕೆ ಟೈಮ್ ಉಂಪಿ ಅಗಿಸ್ತೇ ದೇ ದಗ ಸಲೂರ್ ಮೇಷ್ತು ಕುಮೆ ದಗ ಪ್ರೊಡಕ್ಟ್ ಲಾಂಚ್ ಕಡೆ ದೇ ಮೆಹನತ್ ಮು ಪಿಕ್ಕಡೆ ಖ್ವಾರಿ ಮು ಪಿಕ್ಕಡೆ ದ ಅವು ಚಿಕ್ಕಲೆ ತಾಸು ಇಸ್ತೇಮಾಲ್ ಕೆ ಇದ ರಿಸಲ್ಟ್ ಪತ ಬಬಿಯಾ ತಾಸು ತೋಲೆಗಿ ಚಿ ಆ ರಿಸಲ್ಟ್ ಪಕಿಸ್ತಾನ್.